0: ಅಮಂಗವಾನಿ ಬಿಟ್ಟಲ್ಲ ಗುಣಗಾನ ಆಗದಿಲ್ಲ
1: ಸ್ವತಃ ತುಕಾರ ಮಹಾರಾಜನ ಪೈಲಿ ಆತ ದೇವಗಲ
0: ಸ್ವತಃ ಧರ್ಮ ಮಾಡ್ತಾನ ಮನೆ ಧೇನೆ ಅಲ್ಲ
1: ಗೋಷ್ಠ ಧೇನದಲ್ಲಿ ರಾಗಾಲ ಮಾರ್ತಂಡಲ ತ್ಯಾ ಬೀಳಲ
0: ಗುರುತುದಿ ತುಕಾರ ಮಹಾರಾಜ
1: ಕೈ ಬೋಲ್ತಿದ್ದೀಳಲ
0: ಅರೆ ತುಕಾರಾಮ
1: ಕೈ ಅಲ್ಲ ದೇವ
0: ಈ ಅಬಗಲೇ ಬಂದ್ಕರ್
1: ಬಂದ್ಕರ್ ಬಂದ್ಕರ್ ಮಂಜಿ ಬಂದ್ಕರ್
0: ಯಾವ ಹೇಳಲ ಹೇದ್ರೆ ಅಮಂಗವಾನಿ ಲೇಲಿ ತರ್ ತುಕಾರ ಮಹಾರಾಜ ಅಮಂಗವಾನಿ ಮಂಜಿ ಪಾಚವಾ ವೇದ ಹೇಬರ್ಕ
1: ಅನಾಗದಿ ತ್ಯಾ ಬೀಳಲ
0: ಕುಣ ಧರ್ಮ ಮಾರ್ತಂಡ
1: ಅಗದಿ ಆ ಮಗವಾನಿ ಸುಮಾರು ಘೇವಂಚಿನ
0: ಅಳಂದಿ ಜಾಡು ಅಮ್ಮಂದಿ
1: ತಕ್ಕುಂದ್ರಿ ಅವರ್ಗ
0: ತಕ್ಕುನಾಯ.